ಸುಬುದ್ಧಿಯನ್ನು ಕಂಡ ಚಕ್ಕರೆ ದೆಚ್ಚಿ ಸುಬುದ್ಧ ಮನುಪಾಲನೆಯೇ ವೇಸಿ. ಅಬದ್ಧ ಮನಿಯಟಿ ಮಣಿ ನಮು ತೀಸಿ ಆಡಿ ಮುನುದಿನಿ ಪಾಕಮು ಗಟ್ಟಿರಿ.

0: You will now hear a divine discourse delivered by Bhagavan Baba on 20th of April 1998 at Kodaikanal. Bhagavan in this discourse makes it crystal clear that spiritual victory is possible only by rising above the mind and maya. Be ready for a glimpse of the road to liberation shown with the great example of Buddha.
1: ತ್ಯಜ ದುರ್ಜನ ಸಂಸರ್ಗ ಭಜ ಸಾಧು ಸಮಾಗಮ ಕುರು ಪುಣ್ಯಮಹೋರಾತ್ರ ಸ್ಮರ ನಿತ್ಯ ಅನಿತ್ಯತಾ ತ್ಯಜ ದುರ್ಜನ ಸಂಸರ್ಗಂ ಪ್ರೇಮ ಸ್ವರೂಪರ
2: ಎಂಬಾಡಿಮೆಂಟ್ಸ್ ಆಫ್ ಲವ್
1: ದುರ್ಜನ ಸಂಗಮ ನುಂಚಿ ಮನಂ ದೂರಂ ಕಾವಾಲಿ ಮೊದಲು
2: ದ ಫಸ್ಟ್ ಪ್ಲೇಸ್ ವಿ ಹ್ಯಾವ್ ಟು ರನ್ ಅವೇ ಫ್ರಮ್ ದ ಬ್ಯಾಡ್ ಕಂಪನಿ
1: ಭಜ ಸಾಧು ಸಮಾಗಮಂ ಮಂಚಿವಾರಿತೋ ಚೆಲುಮಿನಿ ಚೀಯಾಲಿ
2: ವಿ ಶುಡ್ ಜಾಯಿನ್ ದ ಗುಡ್ ಕಂಪನಿ